0: ಶ್ರೀಚಕ್ರಪುರ ದೇವಿ ಸಿಂಹಾಸನೇಶ್ವರಿ.
1: ಕಾನಿ ಆ ಸೌಂದರ್ಯವು ಜಗನ್ಮಾತೃ ಸೌಂದರ್ಯಂಗಾ ಗುರ್ತಿಂತಲೇಕಪೋ. ಸೌಂದರ್ಯವು ಎಕ್ಕಡ ಎಕ್ಕಡ ಸೌಂದರ್ಯ ಉಂಟುಂದೋ ಅದಂತ ಭಗವತ್ ಸ್ವರೂಪವನ್ನು ಗುರ್ತಿಸ್ತೇ ಮಾನವ ಜೀವಿತ ಸಾರ್ಥಕ. ಅದಿ ರಾಕ್ಷಸಿಯೈ ಸೀತಾ ದಿವ್ಯ ಸೌಂದರ್ಯ ವರ್ಣನ ಚೇಸಿ ನಾ ಎಂತ ಸೌಂದರ್ಯ ರಾಶಿ ಅನುಕುನ್ನಾವು. ಒಕ್ಕಸಾರಿ ವಿನವಲಿಸಿಂದೆ ಆಮೆ ಸೌಂದರ್ಯವು.